ರಾಧಾಗೆ ಅವಾಬ ಎಂಬ ಗಮ್ರಬಿ ದುತಿ ಸಖೀನ ಚತ್ರೆ ಮಬುಮೋಗಿ ಲೈಫಂ ಖಂಗ್ಲುರೆ ಥಿಂದನ ಹಲಕ್ತುನ ಶ್ರೀಕೃಷ್ಣನ ಇಬೆ ಮರಾಧಾಗಿದಮಕ್ ಅವಾ ಮೈಚಾ ಖಾಂಹೌಬವು ದುತಿ ಸಖೀನ ಇಬೆ ಮರಾಧಾಗಿ ಚೌರೊಂದ ನೋಲುಕ್ ನನ ಹಂಗಚ್ಚೈ

thorum ta biriba mayam gi mafam da asi gi thamjari ba mobile number si mayam gi mafam da mukana ning singjari 8798803293 amukana

ಕೊದೋಲ್ಗೆ ಅನಿ ಶುಭದಲ್ಲ ಕೊಚ್ಚರಿ ಅತಿಯಾಗಿ ಮೀನೋ ಫುಲ್ಮಸಿದಗಿ ಮಂದಾಕಿನಿಗಿ ನಾಯ್ತೋಂಗ್ ಖೋಲ್ಚೆಯಿಂದ ಕೆ ಎಸ್ ಎಸ್ ಕಿಶೋರ್ ಕುಮಾರ್ ಸೈರೆಂಗ್ ಬಾಬ್ದಿ ಜಿ ಸೂರ್ಯಚಂದ್ರ ಸರ್ವದ ಸೈರಾಂಗ್ಬ ಇಸೈಯಮ ಇಸೈ ಸಿಬುತ್ತ ತಾಜನಿಗಿ ಹೈದ್ರ ಖಾನ್ಬಿರ್ಲಿ ಮರೂಪ್ ಸಿಂಗ್ ಅಸಿ ಕೊಂಥಾ ಅಹಲುಪ್ತಗಿ ಎಲ್ ನೇತ್ರಜೀರ್ ಇನ್ನೌಬ ಥಬಾ ಪಿನಾ ಅಮದಿ ರೋಜಿನ ಖನ್ಬಿರಪ್ಪನಿ ಮರೂಪ್ ಸಿಂಗಿ ಇಸೈ ಕುದುಲ್ ತಮ್ಜರಿ.